ತಿಂತಾ ದಿಮಿತಿ ತಕ ತಂಗಡದಿಗೆ ತರ ಕಿಡ್ತೀಯ ತಂಗಡದಿಗೆ ತರ ಕಿಡ್ತೀಯ ತಂಗಡದಿಗೆ ತರ ಕಿಡ್ತೀಯ ತಂಗಡದಿಗೆ

ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ

0: ವೀಕ್ಷಿತ್, ಸ್ವಾಮಿಯೊಂದಿಗೆ ನಮ್ಮ ಈ 2 ವರ್ಷಗಳು ಹೇಗೆ ಕಳೆದಿರಬಹುದು?
1: ಕಳೆದಿಹವು ಕ್ಷಣದಂತೆ ಕಳೆದ 2 ವರ್ಷಗಳು. ತುಂಬಿರಲಿ ಬಾಳೆಲ್ಲ ಅದರ ನೆನಪುಗಳು, ನಿನಗಾಗಿ ತುಳಿಯುತ್ತಿರುವ ನಮ್ಮೆಲ್ಲ ಹೃದಯಗಳು. ಮುರಳಿ, ಸ್ವಾಮಿಯಿಂದ ನೀನು ಏನ್ ಪಡೆದಿದ್ದೀಯಾ?
0: ನಮಗೆ ಒಲವಿನ ಕಡಲು ಸ್ವಾಮಿ ಪ್ರೇಮದ ಬಗಲು, ಹೃದಯ ಮಂಟಪದೊಳಗೆ ಸ್ವಾಮಿ ನೆಲೆಸಿರಲು, ಮನದ ಕತ್ತಲೆ ಮಾಯ ಇರುಳೆಲ್ಲ ಹಗಲು.
2: ಅಷ್ಟೇ ಅಲ್ಲ, ಗವಿಗೆ ಬೆಳಕಿನ ಹಾಗೆ, ಧರೆಗೆ ನೀರಿನ ಹಾಗೆ, ನಿಶೆಗೆ ಚಂದ್ರನ ಹಾಗೆ ಸ್ವಾಮಿನಿ ನಮಗೆ, ಇರುಳ ಹಾದಿಯ ನಮಗೆ, ಜ್ಞಾನ ದೀವಟಿಗೆ.
0: ಮುರಳಿ, ಸ್ವಾಮಿಯಿಂದ ಮೊದಲು ನೀನೇನ್ ಕಲ್ತೆ? ತಾಯಿ ಮಮತೆಯ ಮಡಿಲು ಸ್ವರ್ಗಕ್ಕಿಂತಲೂ ಮಿಗಿಲು, ತಳವಿರದ ದಡವಿರದ ವಾತ್ಸಲ್ಯ ಕಡಲು, ಬದುಕಿನಲ್ಲಿ ಕಲಿಸಿದದು ಮೊದಲ ನಗೆ ನಗಲು.
2: ನಾವು ಸಾಗಲು ಮುಂದೆ ಮಾರ್ಗದರ್ಶಕ ತಂದೆ, ಬದುಕ ಮೊದಲಿನ ನಡೆಗೆ ನೀ ಕಲಿಸಿದಂದೆ, ಹಿಗ್ಗು ಕುಗ್ಗಲ್ಲಿಡುತ್ತ ಹೆಜ್ಜೆ ಒಂದೊಂದೆ.
0: ವಿಶ್ವಾಸ್, ನಮಗೆ ನಮ್ಮ ಜೀವನದಲ್ಲಿ ಎಂತಹ ಬಯಕೆ ಇರಬೇಕು?
2: ನಮ್ಮ ಜೀವನ ಸ್ವಾಮಿಯ ಸಂದೇಶವಾಗಬೇಕು, ನಮ್ಮ ನಗುವೇ ಸ್ವಾಮಿಯ ಸಂತೋಷವಾಗಬೇಕು, ನಾವು ಎಲ್ಲೇ ಹೋದರೂ ನಗೆ ಹೂವು ಅರಳಿರಬೇಕು. ಸ್ವಾಮಿ ನಮಗೆ ಇಷ್ಟೆಲ್ಲ ಅನುಗ್ರಹಿಸಿದ್ದಾರೆ, ನಾವು ಸ್ವಾಮಿಗೆ ಧನ್ಯವಾದ ಹೇಳೋದು ಬೇಡವೆ?
1: ಧನ್ಯವಾದ ಇದೊಂದು ಜನಪ್ರಿಯವಾಗಿ ಉಪಯೋಗಿಸುವ ಪದ.
0: ಆದರೆ ತಾಯಿಯ ಮಮತೆಗೆ, ತಂದೆಯ ವಾತ್ಸಲ್ಯಕ್ಕೆ ಹಾಗೂ ಗುರುವಿನ ಮಾರ್ಗದರ್ಶನಕ್ಕೆ ಧನ್ಯವಾದ ಎಂದರೆ ಅದು ಹಾಸ್ಯಾಸ್ಪದ.
1: ಇದೆಲ್ಲಕ್ಕಿಂತ ಮಿಗಿಲಾಗಿ ನಾವು ನಮ್ಮ ಜೀವನವನ್ನು ಸ್ವಾಮಿ ಬಯಸುವ ರೀತಿಯಲ್ಲಿ ನಡೆದರೆ ಇದೇ ನಾವು ನಮ್ಮ ಅಮ್ಮನಿಗೆ ನೀಡುವ ಕಿರುಕಾಣಿಕೆ ಆಗುವುದು.
0: ಸ್ವಾಮಿ, ನಮ್ಮ ಜೀವನವನ್ನು ಹಸನಾಗಿಸಿ ನಮ್ಮನ್ನು ಉನ್ನತೆಡೆಗೆ ಕೈ ಹಿಡಿದು ಕರೆದೊಯ್ಯಬೇಕೆನ್ನುವುದೇ
3: ನಿಮ್ಮ ಈ ಮಕ್ಕಳ ಪ್ರಾರ್ಥನೆ ಸ್ವಾಮಿ.
4: Just 2 years ago, on the school reopening day of March 31st, even as my parents were away at Anandpur, in my enthusiasm, I happened to venture out to the main road with a cycle. But as destiny decides its course, unmindful of the horn given by the bus, I moved right into the middle of the road, and what seemed imminent was an accident. But the strange events that followed were quite beyond my reasoning. For moments later, even as the bus hit me, I sat there, strangely trembling with only a scratch, while the cycle next to me was crushed. And the interesting part was that in that very bus, my uncle's friend happened to be there. And to add to that, the incident occurred right in front of the senior boys' hostel, so 2 brothers immediately rushed to me. And it was when they mentioned about Swami that the trembling ceased. Indeed, Swami, who else but the perfect you can take care of every single detail? I am sure it was you who protected me on that day. Swami, at the end of all these years of my stay at your lotus feet, if I am what I am today with a second lease of life, I owe it all to your love and grace, Swami.
5: Sumanon,
6: tata kon laguni
5: e 2 barsho
6: kita shighra bitigala.
7: Ha ha, sata katha, matra Swami to nije kahichanti se ama samastang sah sabu bele achanti ebong rahitibe madhya. Swami, ଆପଣ ଆମ ପାଇଁ ଯାହା ସବୁ କରିଛନ୍ତି ତାହାର ମୂଲ୍ୟ ଅତୁଳନୀୟ। ତୁମେ ଦେଇଥିବା ଶିକ୍ଷା ଆମକୁ ଆମ ଜୀବନର ଲକ୍ଷ୍ୟ ନିର୍ଦ୍ଧାରଣ କରିବାରେ ସାହାଯ୍ୟ କରିଛି। ଏସବୁ ପାଇଁ ବାବା ତୁମ ପାଖରେ ଆମେ ସଦା କୃତଜ୍ଞ।
5: ସମାନ, ଆମେ କିପରି ସ୍ୱାମୀଙ୍କ ଉପରେ କୃତଜ୍ଞତା ପ୍ରକାଶ କରିପାରିବ?
7: ବୋଧ ହୁଏ ଆମେ ଏତିକି କହିପାରିବା, ଏ ଅନନ୍ତ କାଳ ପାଇଁ ଆମେ ସମସ୍ତେ ସାଇମାର ସନ୍ତାନ ହୋଇ ରହିଥାଉ।
5: ଏହିସବୁ ଭାବିଲେ ମୋତେ ଆଜି ଗାଇବାକୁ ମନେ ହେଉଛି।